ಈ ದೋರೆಯ ನಿಮಾಮಿಯ ಇರಿತಲೀಗಿಯ ಕಾಷ್ಟಕ ಊ ಮಿ ಕತಟ ಅಮಾದಹರ ಎದಹಲಿನಿ ಬಿಂದು ಬಿಂದು ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿಂ ದೊರ ಪತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕಪ್ನವ ಒಬ್ಬ ದಿಮಿತ್ ರೇಡಿಯೋವ

0: ಆಧ್ಯಾತ್ಮಿಕ ಪೋಷಣೆ ಲಬಾಗಾತಿ ಅಪಿಕೇನೋ ಹೇಬ್ರೆವು ಶುದ್ಧಲಿಯವಿಲ್ಲೆ ಕಿತುನು ವಶನ ಅಪಿಕೇನೋ ಪ್ಯಾರನಿ ಬೀಸುಮಕಿಯಲ್ಲ ಎಮತ ಹೇಬ್ರೆ ವರುಂಗೆ ಶುದ್ಧಲಿಯವಿಲ್ಲಿ ಗ್ರಂಥವಲಿ ತಮಾಯಿ ವಹಾನ್ಸೆಗೆ ಆಧ್ಯಾತ್ಮಿಕ ಪೋಷಣೆ ಲಬಾಗಾತಿ ಇವಾಗೆ ವಹಾನ್ಸೆ ತಮನ್ಗೆ ರಟೆ ಯವಕಟ ತಿಬುನು ಏ ಜನ ಜೀವಿತ ಏ ಯಥಾರ್ಥಯನ್ ಗ್ಯಾಮುರಿನ್ ಕೇವಗನ ತಿಬುನ ಸಾಂಸ್ಕೃತಿಕ ಆರ್ಥಿಕ ದೇಶಪಾಲನ ಮಾನಸಿಕ ಇವಾಗೇಮ ಭಾಷಾಮಯ ತತ್ವಯನ್ ಉನ್ವಹಾನ್ಸೆ ಹೊಂದಟ ಹದಾರ್ಲ ತಿಬುನ ಸಂವೇದಿ ವೆಲ ತಿಬುನ ತಮನ್ಗೆ ತತ್ವಯಟ ಮುಗದ ಅಪಿ ಓನಾಯಮ ದಯಾಕ್ ಕರನಕೊಟ ಅಪಿ ತೇರುಂಗನ್ನೋನ್ ಅಪಗೆ ಅರ ಅಪಗೆ ಏ ಜನಕಂಡ ಅಪಿ ಕೇನೋ ಓಡಿಯನ್ಸ್ ಕ ಹರಿಯದ ತೇರುಂಗನ್ನೋ ನತ್ತಂ ಕಿಸಮ ದಯಾಕ್ ಕರಂಡ ವೆನ್ನೆ ನಹೆ ಎತೋರೆ ಏ ದಯಟ ಉನ್ವಹಾನ್ಸೆ ಬಹುಮ ಸಂವೇದಿ ಉನ ಇವಾಗೇಮ ಉನ್ವಹಾನ್ಸೆಟ ತಿಬುನ ಇತಾ ವೆದಗತ್ ದಯಾಕ್ ಏ ತಮೈ ದಿವ್ಯಾನ್ ವಹಾನ್ ಸೇ ಸಮಗ ಗ್ಯಾಮುರು ಗಣುದೆನುವ ಸಂಬಂಧತಾವಯ ಕ್ರಿಸುನ್ ವಹಾನ್ ಸೇ ದಿವ್ಯಾನ್ ವಹಾನ್ ಸೇ ವಹಂದಿನ್ನಿವೇ ಅರಮಾಯಿಕ ವಚನೆನ್ ಅಬ್ಬಾ ಹಿಯನ ಮಗೆ ತಾತ್ತ ಇತರಮ್ಮ ಸೆನೆಹಸಾತ್ಮಕ ಸಮೀಪ ಸಂಬಂಧತಾವಯ ತಿಬುನ ಎವಿತರಕ್ನವೇ ಕ್ರಿಸುನ್ ವಹಾನ್ ಸೇಗೆ ಅನನ್ಯತಾವೇ ಸಕಸ್ಸುನೆ ಏತುಲೆ ಅಪಿ ಉದಾಹರಣೆಕಟ ಏ ಅಬ್ಬಾ ಹಿಯನ ಅದ್ದಕೀಮ ಅಯಿಂಕರೋತಿ අයින් කරලා ක්‍රිසුන් වහන්සේව තේරුම් ගන්න ගියෝතින් අපිට ක්‍රිසුන් වහන්සේව හරියට තේරුම් ගන්න බෑ. ඒ නිසා ඒ ඉතා වැදගත් උන්වහන්සේගේ සමස්ත චරිතය අනන්‍යතාවය සකස් වුනේ දෙවියන් වහන්සේ සමග තිබුණු ඒ ගැඹුරු සම්බන්ධතාවය තුලින්. ඒ සෙනෙහසාත්මක ගනුදෙනුව තුලින් තමයි උන්වහන්සේ කවුද කියන එක සකස් වෙලා තිබුණේ. ගොඩ නැගිලා තිබුණේ. පෝෂණය වෙලා තිබුණේ. ඒ අත්දැකීමත් අපිට සම්බන්ධ කරගන්න වෙනවා අනිවාර්යම දෙවන් වහන්සේ ක්‍රිසුන් වහන්සේ ගැන අපි කරන ඕනෑම අධ්‍යයනයකදී.
1: ඔබ ඒ සවන් දුන්නේ මහාචාර්ය ඇන්ටන් මීවනගේ දහම් කතිකාවතටයි.